0: ಸಾಕ್ಷಿ ಪ್ರಕಾಶಕರೇ ಕುಮಾರಮಣಿ.
1: ಹೇ ಜನಕ,
0: ಹಿರೇ ಕುಮಾರಮಣಿ,
1: ಗುರುಪುತ್ರದ ಪದದಲ್ಲಿ ಕತ್ತಿನ ಗತಿ ಪ್ರಾಧಾನ ನಾಯಿ ನಾರಾಯಣ ಭಕ್ತಿ ಶಾಸ್ತ್ರ ಪಡೋತಿ ಶುಣ.
0: ನಾರಾಯಣ ಭಕ್ತಿ ಶಾಸ್ತ್ರ,
1: ನಾರಾಯಣ ಭಕ್ತಿ ಶಾಸ್ತ್ರ ಪಡೋತಿ
0: ಪ್ರಕಾಶಕರ.
1: ಹೇ ಜನಕ ಸುಣವ ಗಿರಾಬು ಚಿತಕೋ